0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹೋಮ್ ಕೇರ್ ಸೇವಾ, ಹೋಮ್ ಕೇರ್ ಸೇವಾ.
2: ಹಲೋ ಹೋಮ್ ಕೇರ್ ಡಾಕ್ಟರ್ ನರ್ಸ್ ಕೇರ್ ಗಿವರ್ ಕೋ ಸೇವಾ ಆಯೋ ಘರ್ ಘರ್
1: ಕೇ ಹಜುರ್ ಕೋ ಘರ್ ಮಾ ವೃದ್ಧ ಆಮಾ ಬುಬಾ ಬಾಜೆ ಬಜೆ ದೀರ್ಘಕಾಲೀನ ರೋಗ ಬಿಮಾರಿ ವಾ ಅಪಾಂಗತಾ ಭಯಕಾ ಪರಿವಾರ ಕಾ ಸದಸ್ಯ ಲೈ ವಿಶೇಷ ಹೇರ್ಸಾ ಚಾಹಿಂಚ ರ ಆಪ್ನೋ ಪೇಸಾ ವ್ಯವಸಾಯ ರ ಬಾಧ್ಯತಾಲೆ ಪರಿವಾರ ಜನ ಲೈ ಪರ್ಯಾಪ್ತ ವಿಶೇಷ ಹೇರ್ಸಾ ರ ಸಮಯ ದಿನ ಮಿಲಿ ರಹೇಕೊ ಛೈನ.
2: ಹಾಮ್ರಾ ದಕ್ಷ ಏವಂ ಅನುಭವಿ ನರ್ಸ್ ಕೇರ್ ಗಿವರ್ ರ ಡಾಕ್ಟರ್ ಹರುಲೆ ಘರೇ ಮಾ ಪ್ರದಾನ ಗರ್ನೆ ವಿವಿಧ ಸ್ವಾಸ್ಥ್ಯ ಸೇವಾಲೆ ಸೇವಾಗ್ರಾಹಿ ರ ಪರಿವಾರ ಜನ ಲೈ ಶಾಂತಿ ರ ನಿಶ್ಚಿಂತತಾ ಪ್ರದಾನ ಗರ್ದಛ.
1: ಹಾಮ್ರಾ ಸೇವಾಹರು ವೃದ್ಧ ಬುಬಾ ಆಮಾಕು ನರ್ಸಿಂಗ್ ಹೇರ್ಚಹ,
2: ಅಲ್ಪಕಾಲೀನ ದೀರ್ಘಕಾಲೀನ ನರ್ಸಿಂಗ್ ಹೇರ್ಚಹ,
1: ಸುತ್ಕೇರಿ ನವಜಾತ ಶಿಶುಕು ಹೇರ್ಚಹ,
2: ಕ್ಯಾನ್ಸರ್ ಸರ್ಜರಿ ರಾಹತ್ಕಾರಿ ಹೇರ್ಚಹ,
1: ಕೇರ್ ಗಿವರ್ ಹೇರ್ಚಹ ಕರ್ತಾ ಘರೆಲು ಸೇವಾ,
2: ಡಾಕ್ಟರ್ ಲ್ಯಾಬ್ ಸೇವಾ,
1: ಔಷಧಿ ಡೆಲಿವರಿ ಸೇವಾ,
2: ಉಪಕರಣ ಬಹಾಲ್ ಸೇವಾ. ತಪಾಯಿಕು ನಿರಂತರ ಸಾತ್ರ ಸೇವಾ ಮಾ ಹೆಲೋ ಹೋಮ್ ಕೇರ್ ಪರಿವಾರ ಜಸ್ತೈ ಹೇರ್ಚಹ ಮಾ ಹೆಲೋ ಹೋಮ್ ಕೇರ್ ಸಿಗ್ಲಿಢುಂಗಾ ಪೋಖುರಾ ನಿಬಾಗಲ್ಲಿ ರ ಬುಡಿ ಬಜಾರ್. ಫೋನ್ 0164 11 777, ಮೊಬೈಲ್ 98569 2 77.
3: ಗೋಯಲ್ ಮೆಟಲ್ ಇಂಡಸ್ಟ್ರೀಸ್ ಕೋ ಉತ್ಕೃಷ್ಟ ಉತ್ಪಾದನ ಜಿಂದಲ್ SS ಪೈಪ್ಸ್, ನೇಪಾಲ್ಸ್ ನಂಬರ್ ಒನ್ ಬ್ರಾಂಡ್. ನಕ್ಕಲಿ ದೇಖಿ ಸಾವಧಾನ, ಜಿಂದಲ್ ಕೋ ಲೋಕಪ್ರಿಯತಾಲೆ ಗರ್ದಾ ನಕ್ಕಲಿ ಜಿಂದಲ್ ಬಜಾರ್ ಮಾ ಆಯೆಗೊ ಹುನಾಲೆ ಪ್ಲಾಸ್ಟಿಕ್ ಮಾ ಮಾತ್ರ ನಭೈ ಪೈಪ್ ಮಾ ಪನಿ ಜಿಂದಲ್ ಲೇಖೆಕೊ ಪೈಪ್ ಮಾತ್ರ ಖರೀದ್ ಗರ್ನು ಹೋಲಾ. ಟಿಕಾವ್ ರ ಗುಣಸ್ತರೀಯ ಕಾಮ್, ಜಿಂದಲ್ ಪೈಪ್ ಹೋ ಯಸ್ ಕೋ ನಾಮ್.